0: ಆಕಾಶವಾಣಿ ಇಂಫಾಲ್. ಗಸಿಗಿ ಕಂಗ್ಲಾ ಚೆನೆಲ್ದ ಸಂದೋಕ್ಚಗದಬ ಥೌರಂಸಿಂಗ್ ತಾಬಿರಿಬ ಮಯಾಮ್ಗ ಪುನ್ನ ಖಂಗ್ಮಿನ್ನನಬ ನಿಂಗ್ಸಿಂಗ್ಜರಿ. ಜಥಜರಿಬ ಥೌರಂಗಿ ಪುಂಗ್ ತರುಕ್ ಮಿನಿಟ್ ತರಾದ ಲೌ ಶಿಂಗುಗಿ ವಾಫಂದ ನಾಪಿ ಹಾಟ್ನಬ ಥೌರಾಂಗ್ ಹಾಯ್ಬ ಹಿರಂದ ತಾಬ ಫಂಗ್ಬಿಗನಿ. ಪುಂಗ್ ತರುಕ್ ಮಿನಿಟ್ ತರಾಮಂಗ ಥಮ್ಜರಿ ಖೇತ್ರಿಮಯುಂ ಬಬಿತಾ ಚನುನ ಸಕ್ಪ ಮತಂ ಇಸೈ. ಪುಂಗ್ ತರುಕ್ ಮಖಾಯ್ ಆಲ್ ಮಣಿಪುರ್ ಮ್ಯೂಸಿಕ್ ಡಿಪ್ಲೊಮಾ ಆ್ಯಂಡ್ ಡಿಗ್ರಿ ಹೋಲ್ಡರ್ಸ್ ಅಸೋಸಿಯೇಷನ್ನ ಸಕ್ಪ ಮತಂ ಇಸೈ ಅಹುಂ ತಹಂಜರಬ ಮತುಂಗ್ ತೊಂಗಾನ್ ತೊಂಗಾನ್ಬ ಸೈಸಕ್ಪಸಿಂಗ್ನ ಸಕ್ಪ ಮತಂ ಇಸೈಸಿಂಗ್ ಮಥಂಗ್ ಮಥಂಗ್ ತಾಬ ಫಂಗ್ಬಿಗನಿ. ಪುಂಗ್ ತರುಕ್ ಮಿನಿಟ್ ನಿಫು ಮಂಗ. ಅಯುಕ್ ಪುಂಗ್ ತರೆತ್ ಖೊಂಜೆಲ್ ನಾಚೋಮ್ದ ಐಗಿ ಅನಿಂಗ್ಬ ಮಿಯಾಮ್ಗಿದಮಕ್ ಥೌರಮಸಿದ ಪೊಲೊ ಮಸಾನದ ಇರಮ್ದಮ್ಗಿ ನುಪಿಸಿಂಗ್ ಹಾಯ್ಬ ಹಿರಮ್ದ ತಾಬ ಫಂಗ್ಬಿಗನಿ. ಥೌರಮ್ ಸೇಮ್ಬ ಅಮದಿ ಲಾಂಥೋಕ್ಪಿಗದಬ ಥೊಂಗಾಮ್ ಪ್ರೇಸಿಲ. ಥೌರಂ ಪುಥೋಕ್ಪ ಮಾಯ್ಬಮ್ ಇಸಾಕಾಂತ. ಲೈಶ್ರಮ್ ಬ್ರಿಜಿತ್ ಸಿಂಗ್ನ ಸಕ್ಪ ನೋಟ್ ಥಮ್ಜರಿ ಪುಂಗ್ ತರೆತ್ ಮಿನಿಟ್ ನಿಫು. ಪುಂಗ್ ತರೆತ್ ಮಿನಿಟ್ ಯಾಂಕೈ ಮಂಗ ಲಾಯ್ಮಯುಂ ರಾಧಾಚರಣ್ ಶರ್ಮನ ಖೋಂಗ್ಬ ಗಿತಾರ್ ತಹಂಜಗನಿ. ಅಯುಕ್ ಪುಂಗ್ ನಿಪಾಲ್ ಮಿನಿಟ್ ನಿಫು. ತೊಂಗಾನ್ ತೊಂಗಾನ್ಬ ಮಣಿಪುರಿ ಫಿಲ್ಮ್ ಇಸೈಸಿಂಗ್ ತಾಬ ಫಂಗ್ಬಿಗನಿ. ಪುಂಗ್ ಮಾಪಲ್ ಉನಖಿಸಿ ಅಮುಕ್ತಂಗ್ದಿ. ಥೌರಮ್ ಅಸಿದ ಆಕ್ಟರ್ ನಿಂಗ್ಥೌಜಮ್ ರಂಜನಾ ದೇವಿಗ ಉನದುನ ವಾರಿ ಸಾಬ ಥಮ್ಜರಿ. ಗಾಕ್ಪಿಗನಿ ಆಕ್ಟರ್ ನಿಂಗ್ಥೌಜಮ್ ರೀನಾ ದೇವಿಗ ಉನದುನ ವಾರಿ ಸಾಬ ಥಮ್ಜರಿ. ಉನಬಿಗದಬ ಅಯ್ಕೊಯ್ಗಿ ಮಿಹುತ್ ಮಾಲೇಮ್ಗಾನ್ಬ ಯುಮ್ನಾಮ್ ಥೌರಂ ಪುಥೋಕ್ಪ ಥೋಕ್ಚೋಮ್ ರೇಣುಬಲ. ಗಾಯ್ಕೋತಾ ಖಿಸಿ ಥೌರಮ್ದ ಮಣಿಪುರಿ ಆಲ್ಬಮ್ ಇಸೈಸಿಂಗ್ ತಾಬ ಫಂಗ್ಬಿಗನಿ. ಪುಂಗ್ ಮಾಪಲ್ ಮಖಾಯ್ ಪುಂಗ್ ತರ ಕುಂಬ್ರೈ ಲಾಟ್ಪಂ ದಿನೇಶ್ ಶರ್ಮಾ ಅಮದಿ ಹೈಖಾಮ್ ಸುಭಾಸಿನಿ ದೇವಿ ಅನಿನ ಸಕ್ಪ ಮತಂ ಇಸೈಸಿಂಗ್ ಥಮ್ಜರಿ. ಪುಂಗ್ ತರಾಮಖಾಯ್ ತಾಬ ಮತಂದ ಗಸಿಗಿ ಕಂಗ್ಲಾ ಚೆನೆಲ್ಗಿ ಅಹಾನ್ಬ ಥೌರಂಸಿಂಗ್ ಸಂದೋಕ್ಚಬ ಲೊಯ್ಸಿನ್ಜಗನಿ. ನುಮಿಟ್ಯುಂಗ್ಬ ಪುಂಗ್ ತರಾನಿಥೊಯ್ ತಾಬದ ಕಂಗ್ಲಾ ಚೆನೆಲ್ಗಿ ಅನಿಸುಬ ಥೌರಂ ಪರೆಂಗ್ ಸಂದೋಕ್ಪ ಹೌಜಗನಿ. ನುಮಿಟ್ಯುಂಗ್ಬ ಮತುಂಗ್ ಪುಂಗ್ ತರಾನಿಥೊಯ್ ಮಿನಿಟ್ ತರ NCERTಗಿ ತೆಂಗ್ಬಾಂಗ ಲೊಯ್ನನ ಪುಥೋಕ್ಚಬ ಥೌರಂ ಉಮಂಗ್ ಸಂದೋಕ್ಚಗನಿ. ತೊಂಗಾನ್ ತೊಂಗಾನ್ಬ ಮಣಿಪುರಿ ಫಿಲ್ಮ್ ಇಸೈಸಿಂಗ್ ತಾಬ ಫಂಗ್ಬಿಗನಿ. ಪುಂಗ್ ತರಾನಿಥೊಯ್ ಮಿನಿಟ್ ನಿಫು. ಪುಂಗ್ ಅಮ ಮಿನಿಟ್ ತರ ಲೈರಿಕ್ ಥೀಬ ಹಾಯ್ಬಗಿ ಥೌರಂದ ಥಮ್ಜರಿ. ತೊಂಗ್ಬ್ರಮ್ ಕುಂಜಬಿಹಾರಿ ಸಿಂಗ್ನ ಲೈರಿಕ್ ಥೀಬ ಅಮದಿ ಸಾಮೋಮ್ ಕೊಯೆಂಗ್ ಸಿಂಗ್ನ ಲೈರಿಕ್ ಹಾಯ್ಬ. ಪುಂಗ್ ಅಮ ಮಿನಿಟ್ ನಿಫುದ ವೆಸ್ಟರ್ನ್ ಮ್ಯೂಸಿಕ್ ಸಂದೋಕ್ಚರಗ ಸಕ್ನಾಯ್ರಬಸಿಂಗಿ ವಾರಿ ತಾಬ ಫಂಗ್ಬಿಗನಿ. ನುಂಗ್ಚಿಲ್ ಪುಂಗ್ ಅನಿ ಮಿನಿಟ್ ತರ ಫೌಜ್ಗಿ ಥೌರಂ ಥಮ್ಜರಿ ಪುಂಗ್ ಅನಿ ಮಖಾಯ್. ಪುಂಗ್ ಅಹುಮ್ದ ಚಿಂಗ್ಲೋಲ್ಗಿ ಸೈರೋಲ್ ಪುಂಗ್ ಅಹುಮ್ ಮಿನಿಟ್ ತರಾಮಂಗ. ಇನ್ಪುಯ್ಗಿ ಥೌರಂ ಪುಂಗ್ ಅಹುಮ್ ಮಖಾಯ್. ಮಾರ್ ಪಾಯ್ತೆ ಅಮದಿ ಥಾದೌಗಿ ಥೌರಂಸಿಂಗ್ ಮಥಂಗ್ ಮಥಂಗ್ ಪುಂಗ್ ಮರಿ ಮಿನಿಟ್ ನಿಫು. ಪೌಮಾಯ್ಗಿ ಥೌರಂ ಪುಂಗ್ ಮಂಗ. ಕಬುಯ್ಗಿ ಥೌರಂ ಪುಂಗ್ ಮಂಗ ಮಿನಿಟ್ ಕುನ್. ಮಾವ್ಗಿ ಥೌರಂ ಅಮದಿ ಪುಂಗ್ ಮಂಗ ಮಿನಿಟ್ ನಿಫುದ ತಾಂಕುಲ್ಗಿ ಥೌರಂ ಮಥಂಗ್ ಮಥಂಗ್ ಸಂದೋಕ್ತುನ ತಹಂಜಗನಿ. ತೊಂಗಾನ್ ತೊಂಗಾನ್ಬ ಮಣಿಪುರಿ ಫಿಲ್ಮ್ ಇಸೈಸಿಂಗ್ ತಾಬ ಫಂಗ್ಬಿಗನಿ. ಪುಂಗ್ ತರುಕ್ ಮಿನಿಟ್ ತರಾಮಂಗ. ನುಮಿದಾಂಗ್ ಪುಂಗ್ ತರುಕ್ ಮಿನಿಟ್ ನಿಫು. ಖುಂಗಂಗಿ ಥೌರಂದ ಗೋತಿಮಯುಂ ಸಂಧ್ಯಾರಾಣಿ ದೇವಿನ ಸಕ್ಪ ಖುನುಂಗ್ ಇಸೈ ತಹಂಜರಬ ಮತುಂಗ್ ಖುಂಜಾಸಿಂಗಿ ವಹಂಗಿ ಪಾಕುಂ ಥಮ್ಜರಿ. ಎಕ್ಸ್ಪರ್ಟ್ ಒಯ್ನ ಲೆಂಗ್ಸಿನ್ಬಿಗದಬ ಲೋಂಗ್ಜಮ್ ಬೋರಿಸ್ ಸಿಂಗ್ ಸಬ್ಜೆಕ್ಟ್ ಮ್ಯಾಟರ್ ಸ್ಪೆಷಲಿಸ್ಟ್ ಪ್ಲಾಂಟ್ ಪ್ರೊಟೆಕ್ಷನ್ ಕೃಷಿ ವಿಜ್ಞಾನ ಕೇಂದ್ರ ಥೌಬಾಲ್. ಥೌರಂ ಲಾಂಥೋಕ್ಪಿಗದಬಿ ಯುಮ್ನಾ ಮೇಮ ಥೌರಂ ಪುಥೋಕ್ಪ ರಾಯ್ಚಂದ ಚಿಂಗ್ಥಾಮ್. ಪುಂಗ್ ತರೆತ್ ಮಿನಿಟ್ ನಿಫು ಮಂಗ. ಮಣಿಪುರಿ ಫಿಲ್ಮ್ ಇಸೈಸಿಂಗ್ ತಾಬ ಫಂಗ್ಬಿಗನಿ.
1: The news read by Shagun Chopra. Prime Minister Narendra Modi arrived in Rome last night on an official visit to Italy. Mr. Modi was received at the airport by Italy's Deputy Prime Minister and Minister of Foreign Affairs and International Cooperation, Antonio Tajani. Mr. Modi will hold talks with his Italian counterpart Giorgia Meloni and President Sergio Mattarella and discuss with them ways to boost India-Italy cooperation. PM Modi's visit will focus on how to boost India-Italy cooperation, especially focusing on the India-Middle East-Europe economic corridor. The Joint Strategic Action Plan 2025-29 will also be reviewed. Mr. Modi will also be visiting the headquarters of the Food and Agriculture Organization and strengthening India's commitment to multilateralism and as well as global food security. The External Affairs Ministry said India and Italy share a long-standing and multifaceted partnership. The visit has set new momentum to the India-Italy partnership. PM Modi had previously visited Italy in June 2024 to attend the G7 summit. Before arriving in Rome, the Prime Minister was in Oslo, Norway, where he participated in the third Indian-Nordic summit. This is the final leg of his five-nation tour. Earlier yesterday, Indian Nordic nations comprising Norway, Sweden, Denmark, Finland and Iceland elevated their bilateral ties to a green technology and innovation strategic partnership. Mr. Modi made the announcement while addressing a joint press meet with leaders of Nordic nations after attending the third India Nordic summit in Norwegian capital Oslo.
2: आज हमने भारत और नॉर्डिक संबंधों को ग्रीन टेक्नोलॉजी एंड इनोवेशन स्ट्रेटेजिक पार्टनरशिप का स्वरूप देने का निर्णय लिया है। इस ग्रीन टेक्नोलॉजी पार्टनरशिप से हम आइसलैंड की जियोथर्मल और फिशरीज, नॉर्वे की ब्लू इकोनॉमी और आर्कटिक और सभी नॉर्डिक देशों की मैरिटाइम और सेंसिटिविटी में एक्सपर्टीज को, सस्टेनेबिलिटी की एक्सपर्टीज को भारत के स्केल के साथ जोड़कर पूरे विश्व के लिए एक बेहतर भविष्य सुनिश्चित करेंगे।
1: Prime Minister Modi said investments from Nordic countries in India rose by 200% in past decade.
2: 10 वर्षों में हमारा बायलेटरल ट्रेड लगभग 4 गुना बढ़ा है। नॉर्डिक देशों के इन्वेस्टमेंट फंड भी भारत की रैपिड ग्रोथ में अहम साझेदार बन रहे हैं। पिछले एक दशक नॉर्डिक देशों से भारत में निवेश में लगभग 200% की बढ़ोतरी हुई है। तेजी से बढ़ते ट्रेड एंड इन्वेस्टमेंट ने भारत की ग्रोथ स्टोरी में तो योगदान दिया ही है, साथ ही नॉर्डिक देशों की अर्थव्यवस्थाओं में भी बहुत सकारात्मक भूमिका निभाई है और हजारों नए जॉब्स क्रिएट किए हैं।
1: U.S. Secretary of State Marco Rubio will undertake a four-day visit to India beginning May 23rd. This will be his first visit to India. U.S. State Department has announced the visit that will take Rubio to Kolkata, Agra, Jaipur and New Delhi. State Department spokesman Tommy Pigott said Secretary Rubio will discuss energy, security, trade and defense cooperation during meetings with senior Indian officials. U.S. Embassy in New Delhi said that India will host a meeting of the Quad Group, which includes Australia, Japan and United States, and Secretary Rubio will attend the meeting. India is set to host a meeting of Quad foreign ministers next week that is expected to deliberate on pressing global challenges, including the fallout of the West Asia crisis. New Delhi meeting is planned for May 20.

ಅಖಾಂ ಕನ್ಬ, ಲೈಬಾಕ್ ನಿಂಗ್ಬ, ಹೊತ್ನಬ ಕನ್ಬ, ಸೈಥಾಬತನ ವಾತ್ಲಬ ಲಮ್ದಮ್ ಶಿಗಿ ನುಪಿ ಸಿಂಗ್ನಿ. ಅದುಬು ಖುದೈ ಬಿಸಿಂಗಿ ತಾನ್ಸಿಲ್ಲುರಿಬ ಹೈಜಿಲ್ಲುರಿಬ ಮಹೈ ಮಸಿಂಗ್ ಅಸಿ ಚಹಿ ಕಯಾ ಚುಪ್ನ ಕನ್ನಾ ಖಂಗ್ದನ ಮಾಂಗ್ದುನ ಲೈಬನ ಅನಂಬನಿ. ಮಹೈ ನತ್ರಗ ಸ್ಕಿಲ್ ಅಸಿಬು ಸಿತೋಕ್ ನಾನ್ಥೋಕ್ಲಗ ಹೇನ ಅಫಬ ಅಥೋಯ್ಬ ಲಂಬಿದ ಚಟ್ಪಸಿನ ಇಸಾ ಇಸಾ ಚೌಖತ್ಪದ ನತನ ನುಪಿ ಒಯ್ಬಿಸಿಂಗಿ ಫುರುಪು ಹೇನ ಥಾಕ್ ವಾಂಗಲ್ಲಿಬನಿ. ಮಾಲೇಮ್ಗೆ ಚೌಖತ್ಪದ ಅಚೌಬ ಸರುಕ್ ಅಮ ಒಯ್ರಕ್ಕನಿ ಹೈಬಸಿ ಅಚೇತ್ಪ ಥಾಜಬನಿ. ಇರಾಯ್ ಲಾಯ್ನ ಮಿಯೋಯ್ ಅಮ ಹೆಕ್ತನ ಸಾನಬ ಗಮ್ದಬ ವಾಖಲ್ ಲೌಶಿಂಗ್ ಟಿಮ್ ವರ್ಕ್ ಅಮದಿ ಪಾಂಗನ್ ಪುಮ್ನಮಕ್ ಚಂಗ್ಬ ಮಸಿಗಿ ಮಥಕ್ತ ಸಗೋಲ್ ತೋಂಗ್ಬ ಅಮದಿ ಲುಯ್ನಬ ಹೈಬ ಚಂಗ್ಲಿಬ ಲೂಖ್ರಬ ಅಮದಿ ಕಿನಿಂಗಾಯ್ ಫಾವ್ಬ ಒಯ್ರಿಬ ಮಸಾನ ಅಸಿಗಿ ಲಂಸಿದ ನುಪಿ ಒಯ್ಬಿಸಿಂಗ್ನ ಮಿಪಾಯ್ಬ ಅಮತ ಲೈತನ ಸಾನರಕ್ಪಸಿ ಅಂಗಕ್ಪಗಿ ಮಶಕ್ನಿ. ನಶಿದಿ ಮಸಾನ ಅಸಿದ ಥವಾಯ್ ಯಾವ್ನ ಇರಮ್ದಮ್ಗಿ ನುಪಿಸಿಂಗ್ನ ಸಾನರಕ್ಪ ಅಸಿ ಲೈಂಗಾಕ್ನಶು ಶಕಂಗ್ಬಿದುನ ಲೈಬಾಕಿ ಅಮದಿ ಮಾಲೇಮ್ಗಿ ಥಾಕ್ತ ಸರುಕ್ ಯಾರುರಬ ಮಖೋಯ್ ಖರಬು ಲೈಬಾಕಿ ಒಯ್ಬ ತೊಂಗಾನ್ ತೊಂಗಾನ್ಬ ಥಬಕ್ಸಿಂಗ್ದ ಕುಡೊಂಗ್ ಚಾಬ ಫಂಗ್ದುನ ಮಸಾ ಮಸಾಗಿ ಇಮುಂಗ್ ಮನುಂಗಿ ಸೆನ್ಮಿತ್ಲೋನ್ದ ಕಾನಬ ಗಮ್ಲಿ. ಇನ್ಖಲಕ್ಲಿಬ ನಹ ನುಪಿ ಮಚ್ಚ ಕಯಾ ಅಮಸು ಮಖೋಯ್ಗಿ ಮತುಂಗ್ ಇಂದುನ ಮಸಾನ ಅಸಿದ ಹೇನ ಥವಾಯ್ ಯಾವರಕ್ತುನ ಪಾಮ್ನರಕ್ಪಗಿ ಮಮ್ಮಿ ಕಯಾ ಅಮಸು ಉರಕ್ಲಿ. ಮಶಿಮಕ್ಸು ಐಕೋಯ್ನ ಮತಂ ಕುಯ್ರಬದಗಿ ಖಲಕ್ಪ ವಿಮೆನ್ ಎಂಪವರ್ಮೆಂಟ್ಗಿ ವಾಖಲ್ಲೋನ್ದ ಯುಂಫಂ ಉಯ್ಬ ಖೊಂಗ್ಥಾಂಗ್ ಅಮಗಿ ಮಮ್ಮಿನಿ. ಇಮುಂಗ್ ಅಮಗಿ ಚಾಕ್ಥೋಂಗ್ ಫಿಸು ಅಮದಿ ಮಸಾಗಿ ಒಯ್ಬ ವಾಖಲ್ಲೋನ್ ಅಪಾಮ್ ಪಾಮ್ದ ಅಮತ್ತ ಫೊಂಗ್ದೋಕ್ಪ ಗಮ್ಜದನ ಲೈರಂಬ ಮಣಿಪುರಿ ನುಪಿಗಿ ಮತಿಕ್ ಮಂಗಾಲ್ ಸಿಂಗ್ ಲೈರಿಕ್ಕಿ ಮಂಗಾಲ್ ಫಂಗ್ಲಕ್ಪ ಖುನಾಯ್ಗಿ ಅವೋನ್ಬ ಮಿತ್ಯೆಂಗ್ ಸಿಂಗ್ ಥಮ್ಲಕ್ಪ ಪುನ್ಶಿಗಿ ಕಾಂಗ್ಲೋನ್ ಹೇನ ಖಂಗ್ಜಿನ್ ಹೈಜಿಲ್ಲಕ್ಪದಗಿ ನಸಿದಿ ಲಮ್ದಂಸಿದಗಿ ತಮ್ಜನಿಂಗಾಯ್ ಒಯ್ರಬ ಇಚೆ ಇಚಲ್ ಕಯಾಗಿ ಮಮ್ಮಿ ಸಿಂಗ್ ಉರಗ ಐಕೋಯ್ ಪುಂಬನ ಚೌಥೋಕ್ಚರಿ. ಮಹೈ ಮಶಿಂಗಿ ಜಗೋಯ್ಗಿ ಇಶೈಗಿ ಕಲಾಗಿ ಸಾನಬಗಿ ಹಿರಂ ಖುದಿಂಗ್ಮಕ್ತ ನುಪಿ ಒಯ್ಬಿ ಸಿಂಗ್ಬುಸು ಸೌಗತ್ಮಿನಸಿ. ಮರಂದಿ ನುಪಿನ ಮಂಗಾಲ್ ಪುಂನಮಕ್ ಫಂಗ್ಲಬ ಮತಂದ ಇಮುಂಗ್ ಅಮ ಲೈಕಾಯ್ ಅಮ ಸಮಾಸ್

ಇಸೈ ಎಸ್ಸಿ ತಹನ್ ಜಖಿಬಗಲ್ಲುಯಿನ ಮಣಿಪುರಿ ಫಿಲ್ಮ್ ಮತ್ತು ಮಿಶೆಗೆ ಕುದೋಲ್ ಲಾಂಥೋಕ್ಚಬಲ್ಲುಯಿಜರಿ ಅದೊಮ್ನ ಥೋರಮ್ ತಾವಿರಿಬ ಸಿಯ ಕಾಸ್ಬಾನಿ ಇಂಫಾಲ್ದಗಿನಿ ಲೌಥೋಕ್ಚಬ ಅಮ್ಮ ಗಸಿ ನುಮಿದಾಂಗ್ ಪುಂಗ್ ತರೆತ್ ಮಖಾಯ್ ಪಾವುದ ನೀಟ್ ಯು ಜಿ ಪರೀಕ್ಷಾ ಹಯೇಂಗ್ ಪಾಂಗ್ಥೋಕನಿ ಹಾಯ್ಕಿಬ ಅದುಗಿದಮಕ್ತ ಗಾಕ್ಪಿಗನಿ ಪರೀಕ್ಷಾ ಅಸಿ ಜುನ್ ಕುನ್ಮಾಥೋಯ್ದ ಪಾಂಗ್ಥೋಕದಬನಿ ಲಾನ ಲೌಥೋಕಿಬ ಅಸಿಗಿದಮಕ್ತ ಗಾಕ್ಪಿಗನಿ ಲೌಥೋಕ್ಚಬಲ್ಲುಯಿಜರೆ